ಕಲಾತಕಂ ಆದಿತ್ಯೋ ಲೋಚನೆ ಪಾತು ಶ್ರುತಿಂ ಪಾತು ದಿವಾಕರಃ ಘ್ರಾಣಂ ಪಾತು ಸದಾ ಭಾನು ಮುಖಂ ಪಾತು ಸದಾ ರವಿಃ ಜಿಹ್ವಾಂ ಪಾತು ಜಗನ್ನೇತ್ರಃ ಕಂಠಂ ಪಾತು ವಿಭಾವಸುಃ ಸ್ಕಂಧೌ ಗ್ರಹವತಿಃ ಪಾತು ಭುಜೌ ಪಾತು ಪ್ರಭಾಕರಃ ಕರಾವಬ್ಜಕರಃ ಪಾತು ಹೃದಯಂ ಪಾತು ಭಾನುಮಾನ್ ಮಧ್ಯಂ ಪಾತು ಸುಸಪ್ತಾಶ್ವೋ ನಾಭಿಂ ಪಾತು ನಭೋ ಮಣಿಃ ದ್ವಾದ

ಸಾಸ್ಮರಿ ಕೋಪ ಸಾಸ್ಮರಿ ಕೋಪ ಸಾಸ್ಮರಿ ಕೋಪ ಸಾಸ್ಮರಿ ಕೋಪ ಸಾಸ್ಮರಿ ಕೋಪ ಸಾಸ್ಮರಿ ಕೋಪ ಸಾಸ್ಮರಿ ಕೋಪ ಸಾಸ್ಮರಿ ಕೋಪ ಸಾಸ್ಮರಿ ಕೋಪ ಸಾಸ್ಮರಿ ಕೋಪ ಸಾಸ್ಮರಿ ಕೋಪ ಸಾಸ್ಮರಿ ಕೋಪ ಸಾಸ್ಮರಿ ಕೋಪ ಸಾಸ್ಮರಿ ಕೋಪ ಸಾಸ್ಮರಿ ಕೋಪ ಸಾಸ್ಮರಿ